ಆದಿನೇಭು ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಮತ ಸುರುಚೋ ವೇನ ಆವಹ ಸಬುದ್ಧಿಯ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿಮಸತಶ್ಚ ವಿಮಃ ಶಿಯೋ ನ ಪೃಥಿವಿ ಭವಾ ನಿರ್ಕ್ಷರ ನಿವೇಶನಿ ಯಚ್ಛಾನಶ್ಚರಮ ಸಪ್ರಥಾಃ ಗಂಧದ್ವಾರಾನ್ ದುರಾಧರ್ಷಾನ್ ನಿತ್ಯ ಪುಷ್ಟಾಂಗರೀಷಿಣೀಂ ಈಶ್ವರಿ ಗಾ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ವಿಷ್ಣುಮುಖಾ ವೈ ದೇವಾ ಛಂದೋ ವಿರಿಮಾನ್ ಲೋಕಾನನಪಜಯ್ಯಮಭ್ಯಜಯನ್ನ ಮಹಾಗೈಂದ್ರೋ ವಜ್ರಬಾಹುಷ್ಟೌ ಅಶೀಶರ

ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧಾತ್ರ ಗಡ ಧ